señ mbay fay bay fall bi ñu koy nuy borom ñetté kassa yi alhaji mbay mba jamu ngam ñu jaw kara ñi wa kas dox Mustafa